ವ್ರಣಕಿಣ ವಿಭೂಷಣ ವಹನ ಸೂಚಿತ ಶ್ರಿತ ಜನ ವತ್ಸಲತಾಧಿಕ ಶಯನ ಮಡ್ಡುಡುಂಡಿಮ ಧಮರು ಜರ್ಜರ ಕಾಹಳಿ ಪಟಹಾವಳಿ ಮೃದು ಮರ್ದಶಾಲಿ ಮೃದಂಗ ದುಂಧುಭಿ ಧಕ್ಕಿ ಕಾಮುಖ ಹೃದ್ಯವಾಜ್ಯಗ ಮಧುರ ಮಂಗಳನಾದ ಮೇದುರ ವಿಶ್ರುಮರ ಸರಸ ಗಾನರ ಸರುಚಿರ ಸಂತತ ಸಂತನ್ಯಮಾನ ನಿತ್ಯೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಾದಿ ವಿವಿಧೋತ್ಸವ ಕೃತಾನಂದ ಶ್ರೀಮದಾನಂದ ನಿಲಯವಾಸ ಸತತ ತತ ಪದ್ಮಾಲಯ ಪದ ಪದ್ಮರೇಣು ಸಂಚಿತ ವಕ್ಷಸ್ತಟ ಪಟವಾಸ ಶ್ರೀನಿವಾಸ.

ಬಿಲಹರಿ ಮಾಯಾ ಮಾಳವ ಗೌಳ ಅಸಾವೇರಿ ಸಾವೇರಿ ಶುದ್ಧ ಸಾವೇರಿ ದೇವಗಾಂಧಾರಿ ಧನ್ಯಾಸಿ ಬೇಗಡ ಹಿಂದೂಸ್ತಾನಿ ತೋಡಿ ನಾಟಕುರುಂಜಿ ಶ್ರೀರಾಗ ಶಹನ ಅಠಾಣ ಸಾರಂಗಿ ದರ್ಬಾರು ಪಂತು ವರಾಳಿ ವರಾಳಿ ಕಲ್ಯಾಣಿ ಯಮುನಾ ಕಲ್ಯಾಣಿ ಹುಸೇನಿ ಜಂಝಾಳಿ ಕೌಮಾರಿ ಕನ್ನಡ ಖರಹರ ಪ್ರಿಯ ಕಲಹಂಸ ನಾದನಾಮಕ್ರಿಯ ಮುಖಾರಿ ತೋಡಿ ಪುನ್ನಾಗ ವರಾಳಿ ಕಾಂಭೋಜಿ ಭೈರವಿ ಯದುಕುಲ ಕಾಂಭೋಜಿ ಆನಂದ ಭೈರವಿ ಶಂಕರಾಭರಣ ಮೋಹನ ರೇಗುಪ್ತಿ ಸೌರಾಷ್ಟ್ರಿ ನೀಲಾಂಬರಿ ಗುಣಕ್ರಿಯ ಮೇಘಗರ್ಜನಿ ಹಂಸಧ್ವನಿ ಶೋಕ ವರಾಳಿ ಮಧ್ಯಮಾವತಿ ಝಂಝೂಟಿ ಸುರಟಿ ದ್ವಿಜಾವಂತಿ ಮಲಮಲಯಾಂಬರಿ ಕಾಫಿ ಪರಶುದನಾಸರಿ ದೇಶಿಕ ತೋಡಿ ಆಹಿರಿ ವಸಂತ ಗೌಳಿ ಪಂತು ಕೇದಾರ ಗೌಳಿ ಕನಕಾಂಗಿ ರತ್ನಾಂಗಿ ಗಾನಮೂರ್ತಿ ವನಸ್ಪತಿ ವಾಚಸ್ಪತಿ ದಾನವತಿ ಮಾನರೂಪಿ ಸೇನಾಪತಿ ಹನುಮತ್ತೋಡಿ ಧೀನುಲವು ನಾಟಕ ಪ್ರಿಯ ಕೋಕಿಲ ಪ್ರಿಯ ರೂಪವತಿ ಗಾಯಕ ಪ್ರಿಯ ವಕುಳಾಭರಣ ಚಕ್ರವಾಕ ಸೂರ್ಯಕಾಂತ ಹಾಟಕಾಂಬಾರಿ ಝಂಕಾರ ಧ್ವನಿ ನಟ ಭೈರವಿ ಗೀರ್ವಾಣಿ ಹರಿಕಾಂಭೋಜಿ ಧೀರಶಂಕರಾಭರಣ ನಾಗಾನಂದಿನಿ ಯಾಗಪ್ರಿಯ ವಿಶ್ರುಮರ ಸರಸಗಾನರಸೇತ್ಯಾದಿ ಸಂತತ ಸಂತತ್ಯಮಾನ ನಿತ್ಯೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಾದಿ ವಿವಿಧೋತ್ಸವ ಕೃತಾನಂದ ಶ್ರೀಮದಾನಂದ ನಿಲಯವಾಸ ಸತತ ತತ ಪದ್ಮಾಲಯ ಪದ ಪದ್ಮರೇಣು ಸಂಚಿತ ವಕ್ಷಸ್ತಟ ಪಟವಾಸ ಶ್ರೀ ಶ್ರೀನಿವಾಸ ಸುಪ್ರಸನ್ನೋ ವಿಜಯ